ಸಾಗ ಪದ ನಿ ಸಾಗ ಪದ ನಿ ಅಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ ನಗದ ನಿ